ಹಕ್ಕಿವು ಕಾವಂತ್ವಾಮಿ ತಬ್ಬಲು ಕೌಟಮಾನ್ ಉಡ್ಸೋ ಅಕುಲಾಯ್ದ ಪತ್ತೆ ಆಕೃತಿ.